ದೇವಿ, ಚಲ್ಲಮ್ಮ ದೇವಿ, ಸೂರಮ್ಮ ದೇವಿ, ಸುಂಕುಮ ದೇವಿ, ಮಾಟಕ ದೇವಿ, ಮಲ್ಲಾರ ದೇವಿ, ಹಲವಾ ದೇವಿ, ಪಾಯಕ 12 ಸಮಸ್ಯಲು. ಅರೆ

0: ಅಂತ ನಮ್ಮ ನೋಯೇ
1: ನಸಿಲ್ಲಕ್ಕ ನೀ ಅಲ್ಲಕ್ಕ ತೆಚ್ಚಿನಿಲೇ ಅಂದವು ನಾ ಕಳ್ಳು ಸುಡವೇ ನೀ ಬೊಮ್ಮ ಆಡನೆ.